0: ಟಾಟಾ ಟಾಪ್ ಸ್ಟೋರಿ.
1: ಚಾಮರಗೆ ಹಿಡಪು ಪೌದ್ಗಲಿಕ ಲೇಖಮ್ಯಾಲಿ ರಿಮಾಂಡ್. ಪಾರ್ಲಿಮೆಂಟು ಮಂತ್ರಿ ಚಾಮರ ಸಂಪತ್ ದಾಸನಾಯಕಗೆ ಹಿಡಪು ಪೌದ್ಗಲಿಕ ಲೇಖಂಬರೆಯ ಲಬನ ನವನದಾದ ಕೊಯ್ಯಾಲಿ ರಾಕ್ಷಿತ ಬಂಧನಾಗಾರಗಾತ ಕರತಿಬೆನಪ. ಈ ಕೊಲಂಬ ಪ್ರಧಾನ ಮಹೇಶ್ವರ ತಸಂಗೇಸ್ ಬೋಧರಿಕ ಭವಿಸೆ ಅಲ್ಲಸ್ ಕೊಮಸಿಮಿ ನಿಲಧಾರಿ ಸದಾನ್ ಕಲೆ ವಿಧಿಮತ್ ಕ್ರಮವೇದೇನ್ ಬೆಹರವ ತೋರಾಕತ್ ಸಮಾಗಮ್ ತುನಕ್ ಸದಾ ಪವನಕ್ ಪೋಸ್ಟ್ಪೇಟ್ ಅಪನಯನೆ ಕಿರೀಮಟ ಅವಶ್ಯ ಕಾಟಿತು ಸಲಸಾದೀಮಟ ಸಕಕರು ಕ್ರಿಯಾಕರ ಅತಿ ಬವಾಯ್ ಅದಾಲ ಸಮಾಗಮ್ ವೆತ್ ಅವಶ್ಯ ಬಲಪಾತ್ರ ಲಭಾಗಣಿಮಟ ಸಹಾಯ ದೀಮ ತುಳಿನ್ ರುಪ್ಯ ಲಕ್ಷ 81 ಮುದಲಕ್ ಅಲ್ಲಸಾಕ್ ಲೆಸ ಲಭಾಗಿನ ಸಕಕರು ಬ್ಯಾಂಕು ಗಿನಿಮೆ ತೆಂಪತ್ ಕರೆ ಅತಿ ಬವಟ ವಿಮರ್ಶನ ವಲಿ ನನಾವರಣೆ ಉನ್ನ ಸಿದ್ದಿಟ ಅದಾಲವ ತವ ಸಕಕರು 10 ದಿನಕು ಅತ್ತರಂಗೋಟ ಗೆನಿಮಟ ನಿಯಮಿತ ಬವಾಯ್ ಅಲ್ಲಸ್ ಕೊಮಿಸಮ ಸಂಧಾನ್ ಕಲೆ ಛಾಯಾ ಪಿಟಪತ ಸಂಬಂಧಿ ಅಧಿಕ ಮುದಲಕ್ ಲಭಾಗತ್ ಬಾವ್ ಪವಸಿನ ಬೆಲದ ಸಲಕ್ ಪಾರಿಭೋಗಿ ಕಾಟಿತು ಅಧಿಕಾರಿಯ ವೆಟಲಿಮಕ್ ಸಿದು ಕರತಿ ಬೆನಪ ಪುತ್ತಲಮ ದಿಸ್ಟ್ರಿಕ್ಟ್ ಪಿಡಿಎಬ ಬೆಲದ ಸಲ ಸಿದುಕಲ ನೀತಿ ಉಲ್ಲಂಘನೆ ಕಿರಿಂಪಿಲಿ ಬಂದ ಸಾಕ್ಷಿ ಬಹರೇಟಿಗೆ ನೆತ್ತಿ ಅಧಿಕರಣೆ ನಿಲಧಾರಿನ್ ವೆಸೆ ಬೆಲದ ಸಲಟೆರಿವ ನಡುಪವರ ವೀಮ ಸಂದಹ ಅದಾಲಪಿಯವರ ಕ್ರಿಯಾತ್ಮಕ ಬವಾಯ್ ಪಾರಿಭೋಗಿ ಕಾಟಿತು ಪಿಲಿಬಂದ ಅಧಿಕಾರಿಯ ಸಂಧಾನ್ ಕಲೆ
0: ಟಾಪ್ ಸ್ಟೋರಿ ಅನುಗ್ರಹ
2: මේ වැස්සත් එක්ක පාර හොඳටම දෙමිලා තියන්නේ.
3: ආ ලිස්සු අනේ මං කිව්වා.
4: වැස්සේ වගේම වීලි පාරෙත් හොඳ ග්‍රිප් එකක් සහ හොඳම බ්‍රේකින් පර්ෆෝමන්ස් එකක් ලබා දෙන Continental Tires ජර්මන් තාක්ෂණයේ සමගින් විශ්වසනීය ධාවනයකට 40 වසරක් පුරා ඔබේ විශ්වාසයේ දිනු DSL වෙතින්.
0: සියත දෙවයින

0: ಇಂಡಿಯಾ ದ ಟಾಪ್ ಸ್ಟೋರಿ.
1: ಸರಣಗೆ ಬಿರಿದ ರಿಮಾಂಡ್. ಸರಣ ಗುಣವರ್ಧನ ಹಿಟಪು ನಿಯೋಜ ಮಾತಿವರಾಗಿ ಬಿರಿದ ಅಕ್ಟೋಬರ್ ಮಸಹಾಯವನತಾದಕ್ವಾ ರಕ್ಷಿತ್ ಬಂಧನಾಗಾರ ಕಥ ಕರೆತಿ ಬೆನಪ. ಈ ಕೊಲಂಬ ಪ್ರಧಾನ ಮಹೇಶ್ವರ ತಾಸಂಗೆ ಸ್ಮೋತರ ಕಮವಿಸೆ ಸಕಕಾರಿ ರಕ್ಷಿತ ಬಂಧನಾಗಾರ ಗತ ಕರೆತಿಬುನೆ ದಿಪಾಶು ಎದಿರಿಪಾತ್ಕಲ ಕರುಣು ಸಲಕಾ ಬ್ಯಾಲಿ ಮೇನ್ ಪಾಸುವಾಯ್ ಅಲ್ಲಸ್ ಲಬಾದಿ ಮೇಸಿದ್ಯಕ್ ಸಂಬಂಧೇನ್ ಅಲ್ಲಸ್ ಕೊಮಿಸಂ ವಿಸಿನ್ ಸಕಕಾರಿ ಅತ್ತನಂಗೋಟ ಕೆನತಿಬುನಾ. ಟೊಂಗೋ ಹಿ ಟೆಂಗಾಣಿಯ ಬಿಲೆ ಯಾತ್ರಾ ವಕ್ ಪೆರಲಿ ಮೆನ್ ಪುತ್ಕಲೆನ್ ಹತಲಿಸ್ ತೆಗ್ದೆನಗೂ ಮೇ ಕೊಸ್ತಿ ಬೆನಪ. ನಿರುಪತ್ರಿತ ಮುದಾಗತ್ ಸಂಖ್ಯಾವ ಹತಲಿಸ್ತಾವ್ಯ ಅಣುತುರ ಸಿದುವನ ಅವಸ್ಥಾವೇ ಯಾತ್ರಾವೇ ಮಗೀನ್ ಗಣನ ಸೇಕಟ ಆಸನ ಪಿರಸಾಕ್ ಸಿಟತಿಬುನ ಅಣುತುರಟ ಹೇತು ಸಲಕೆನ್ನೆ ಪ್ರಮಾಣಿಕ್ವವ ಮಗೀನ್ ರಕನೆ ಅಬಾಯ್ ಸಿದುವೀಮ ಸಂಬಂಧೇನ್ ವಗಕಿವೇತು ಪಾರ್ಶ್ವಬಲಟ ನಡುಪವರನ ಬವಾಯ್ ಕೊಂಕೋ ಹಿ ಪ್ರವಹನ ಅಮಾತ್ಯವರೇ ಅಪ್ರಕಾಶ ಕಲೆ ಸಿಯತ ಪ್ರಧಾನ ಉಪಸ್ ಅವಸಹಾಯ ತಿಹಟ ಬಲಾಪುರತ್ತು ವಣ್ಣ.
2: ජපන් තාක්ෂණින් ජපානෙම නිෂ්පාදනය කරලා ජපානෙන් ලංකාවට ගෙන්වන ලංකාවේ තියෙන එකම ජපන් බැටරිය යුවාසා වසර 40ක DSL විශ්වාසය සමගින් දිවයින පුරා බෙද හැරීම දිගු කාලීන කාර්යක්ෂමතාවය ඇක්වා ප්‍රියස් XU වැනි හයිබ්‍රිඩ් ජපන් වාහන සඳහා විශේෂ යුවාසා VRLE ටෙක්නොලොජියක වැගන්නාර් සීරීස් සඳහා හරියන එකම බැටරිය ජපන් වාහනයට ජපන් බැටරියක්
3: අනුවටයි දශම දෙකෙන් අනුවටයි දශම හතරෙන් සියත.